ಸಗಮುನ ಗಿರಿಸುತ ನಗವುನ ನಿಲಬಡಿ ಕನುಗೊನಗ ಗಿರಗಿರ ಗಿರಗಿರ ತಿರುಗುಟ ತೆಲಿಯಗರಾಕ ಸಗಮುನ ಗಿರಿಸುತ ನಗವುನ ನಿಲಬಡಿ ಕನುಗೊನಗ ಪೊಂಗುನ ಚಿಂದಿನ ಗಂಗಾ ಜಲಮುಲು ಪೊಂಗುನ ಚಿಂದಿನ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ka-chum, boom, boom, bop, ka-chum, boom, bop, ka-chum, boom, boom, bop, ka-chum,
1: boom, bop, ka-chum, boom, boom, bop, ka-chum,
0: boom, bop, ka-chum,
1: ಕೊಂಪ ಮುಂಚಿನವರು ಎಂತ ಗೊಪ್ಪ ಸೊಗಸರು ಈ ಆಡದಾಚಿನವರು ಪೂಲ ರೆಕ್ಕಲು ಸೊನ್ನಿ ತೇನೆ ಸುಕ್ಕಲು ರಂಗರಿಸ್ತಿವು ಇಲಾ ಬೊಮ್ಮ ಚೇಸ್ತಿವು ಅಸಲು ಭೂಲೋಕಂ ಇಲಾಂಟಿ ಸಿರಿ ಚೂಸಿ ಉಂಟದಾ.

ಗೊಪ್ಪ ಸನಸುರು ಅಯ್ಯಾಡದಾಸಿನವರು ಪೂಲ ರೆಕ್ಕಲು ಸೊನ್ನಿ ತೇನೆ ಸುಕ್ಕಲು ರಂಗರಿಸ್ತಿವೋ ಇಲ್ಲ ಬೊಮ್ಮ ಚೇಸ್ತಿವೋ ಅಸಲು ಭೂಲೋಕಂ ಇಲ್ಲಾಂಟಿ ಸಿರಿ ಚೂಸಿ ಉಂಟದಾ

ರೇ ಉದ್ರ ಸೋದರ, ಅರೆ ಪೆಳ್ಳಂಟೆ ನೂರೆಲ್ಲ ಮಂಟರ, ಆದರ ಬಾದರ ನು ವೆಳ್ಳೆಳ್ಳಿ ಗೋತಿಲೋ ಪಡೋದುರಾರೇ.

ಇಂಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೈನ್ಬೋ 101.9 ಮೆಗಾ ಹೆರ್ಟ್ಸ್. ಗುಡ್ ನೈಟ್ ಎವ್ರಿವನ್, ಹ್ಯಾವ್ ಸ್ವೀಟ್ ಡ್ರೀಮ್ಸ್. ಈ ಪಾಟಲು ವಿಂಟು ಅಲ ಅಲ ಅಲ ಅಲ ಹಾಯಿಗ ನಿದ್ರಲೋ ಕೆಲಿಫೋನ್ ಡಿ. ಸ್ಟೇ ಟ್ಯೂನ್ಡ್.